ಕೂನಿ ಬಾಯಿಲವನರಿಯನು ಕಾತ್ಯ ಬಾಯಿನ ಜಾನಿ ಆಲಿ ಬರಾಲವನರಿಯನು ಕಾತ್ಯ ಬಾಯಿಜಿಯ ತಾರುಣಿಯ ವೈಕಿ ವರಿಯನು ಕಾತ್ಯ ಬಾಯಿ